ರಚನ ಶ್ರೀಮತಿ ಮಂದರಪ್ಪ ಹೈಮವತಿ. ಸಂಗೀತಂ ಶ್ರೀಯುತುಲು ರತ್ನಕುಮಾರ್ ಉದಯಕುಮಾರ್. ಗಾನಂ ಶ್ರೀಮತಿ ಎಸ್ ರಾಜಲಕ್ಷ್ಮಿ, ಶ್ರೀಮತಿ ಬಿ ಸುಶೀಲ, ಕುಮಾರಿ ಬಿ ಸುಬ್ಬಲಕ್ಷ್ಮಿ, ಕುಮಾರಿ ಕೆ ಲಕ್ಷ್ಮೀ ನರಸಮ್ಮ, ಶ್ರೀಮತಿ ಸುಧಾ ಭರದ್ವಾಜ, ಶ್ರೀ ತಿರುಪತಿ ತ್ಯಾಗರಾಜು. ಈ ಕಾರ್ಯಕ್ರಮಲ್ಲೂ ಪಾಲ್ಗೊಂಡ ವಾರು ಶ್ರೀಮತಿಲು ಸರೋಜ ನಿರ್ಮಲ, ಪದ್ಮಜ ನಿರ್ಮಲ ತದಿತರರು. ವಾದ್ಯ ಸಹಕಾರಂ ಎಆರ್ ಮನೋಜ್ ಕುಮಾರ್, ಜೆ ದತ್ತಾತ್ರೇಯ, ಪಿವಿಪಿ ರಾಜಾರಾಮ್, ರಂಭಾ ಸತ್ಯನಾರಾಯಣ, ಪಿಎಸ್ ಆಂಜನೇಯಲು, ಕಿರಣ್, ಡಿ ಶ್ಯಾಮ್ಯುಲ್ ರಾಜ್, ಎಸ್ ದಿನಕರ್, ಆಲ್ಬರ್ಟ್ ಜಾನ್ಸನ್, ಡಿ ಪ್ರವೀಣ್, ಪ್ರಭಾಕರ್ ರಾವ್, ಇಸ್ರಾಯೇಲ್, ವೈ ಅಪ್ಪಾರಾವ್, ಎಂ ವಿಜಯಕುಮಾರ್, ಎಂ ಸುಂದರ್ ರಾವ್, ಎಂ ಎಲಿಶಾ ಬಾಬು, ವಿ ಚಿಟ್ಟಿಬಾಬು. ಸಾಂಕೇತಿಕ ಸಹಕಾರಂ ಶ್ರೀ ಬಿ ರಾಮಸ್ವಾಮಿ, ಶ್ರೀ ಗುಂಡಾಬತ್ತಿನ ಸುಬ್ಬಾರಾವ್. ನಿರ್ಮಾಣ ಸಹಕಾರಂ ಶ್ರೀ ಎಂ ವಿ ವರಪ್ರಸಾದ್. ನಿರ್ವಹಣಾ ಶ್ರೀ ಕೆ ವಿ ಹನುಮಂತರಾವ್.

ವಿವೇಕದಂತ ಹೇ ರಂಭೋ ಲಂಬೋಧರ ಗಜಾನನ ಇದೆ ಅಮರ ವಿನಾಯಕುನಿ ಪ್ರಾರ್ಥನ ಐನ ಪಿಮ್ಮಟ ಬ್ರಹ್ಮೇತಿ ಭಾರತಿ ಭಾಷಾ ಗೀರ್ವಾಣಿ ಸರಸ್ವತಿ ಬ್ರಹ್ಮದೇವುನಿ ಭಾರ್ಯವು ಸರಸ್ವತೀದೇವಿ ಏ ವಿಧಂಗಾ ವಸ್ತುನಾಯಾ